ಗುರುಮುಖ ಸೋಜಿ ಪಾವಣಿಯ ಮಾಜ ಮಹಲ್ಲಾ ತೀಜ ಅಮೃತ ವಾಣಿ ಗುರುಕಿ ಮಿಠಿ ಗುರುಮುಖ ಬಿರ್ಲೆ ಕಿನ್ನೆ ಚಖ ಡಿಠಿ ಅಂತ ಪ್ರಗಾಸ ಮಹಾರಸ ಪೀವೇ ದರ ಸತ್ಯ ಶಬ್ದ ಬಿಜಾವಣಿಯ ವಾರಿ ಜಿಯೋ ಬಾರಿ ಗುರು ಚರಣಿ ಚಿತ್ ಲಾವಣಿಯ ಸತ್ಗುರು ಹೈ ಅಮೃತ ಸಾರೇ ಸಾಚಾ ಮನ ನಾವೇ ಮೈಲ ಚಕಾವಣಿಯ ಸತ್ಗುರು ಹೈ ಅಮೃತ ಸರ ಸಾಚಾ ಮನ ನಾವೇ ಮೈಲ ಚಕಾವಣಿಯ ರಾವ ತೇರಾ ಸಚ್ಚೇ ಕಿನೇ ಅಂತ ನ ಪಾಯಾ ಗುರು ಪ್ರಸಾದ ಕಿನೇ ಬಿರಲೇ ಚಿತ್ತ ಲಾಯ ತುದ ಸಲಾಹಿ